ಪ್ರತಿ ಚಂದಿಯಲ್ಲ ಮೊಂಬತಿ ಬೊಗ್ಗ ಆಕಾಶ ಕುಡಿದು ಝಕ್ಕ ಮಾಕಿದೆ ಅಬೊಗ್ಗ ಎಟ್ ಪ್ರತಿ ಚಂದಿಯಲ್ಲ.